ಗಮನ ಮಧುರ ವಚನ ಗಗನ ಜಗನ ಸೊಗಸುಲಲನವೇ ತೊಲಿ ಬಲತೆ ತೆಲಿತೆ ಚಿಲಿಪಿ ಸಿಗ್ಗೇಲನೆ ಚಿಲಿ ಚಿಗುರು ತೊಡಿಗೆ ಬಗಲ ಮೊಗ್ಗೇಲನೆ ಐ ಲವ್ ಯು